0: Тефем, дедо на мавата. Обавета гене е не.
1: Ако нулаке на мохубавана, рака пурам, раса гене е не. Ауле заема раса каракана. Матър фрила нудлс, тестеке, трастека.
0: ಹೃದರೋಗ, ಸ್ನಾಯುರೋಗ, ಆರ್ಥರೈಟಿಸ್ ಸತಲು ಒಬ್ಬಟ ತಿಬಿನ ಊ ನೇಮ ರೋಗಯಕ್ ನಿಟ್ಟಾವಟ ಸುವ ಕರಗಂಡ ಸಿವನಗಲ ಕಮಲ್ ಬಂದುಡ ವೇದ ಪಹತಾ ಹಬುವನ್ನ 0773 273 540.
2: ಸಿಲೋನ್ ಗ್ರೀನ್ ಲೈಫ್ ಪ್ಲಾಂಟೇಶನ್ ವತಿನ್ ಅನಾಗತಿಯಟ ಅಗನಾ ಆಯೋಜನೆಯಕ್ ದನ್ ಮಮತನ್ನ 0111 437 1250.
0: ಅರುಷ್ ಟೇಲರ್ಸ್ ಗೆ ಇನ್ನೈ ಹದನ್ನಿ ನಿಯಮಾಯ್ ನಿಯಮಾಯ್ ಕಟಾನ ಕೋನ್ಗ ಸಂಧಿ ಅರೋಷ್ ಟೇಲರ್ಸ್ ಪ್ರಸನ್ನ ದಮ್ಮಿಕಾ ಶೆವೋನ್ ತಾರುಕ ಬೆವೋನ್ ಅರೋಷ್ ಒಕ್ಕೊಗೆ ನಮ್ ಟಿಕಂಗ್ ಎಕವಾಗೇನೆ ಆನೆ ಶೆವೋನ್ ಅರೋಷ್ ಹರಿ ಅಪಿ ಆದರಿಂಗ್ ಎಕತ ಕರೆಗನ್ನ ಓಗುಲಂಗ್ ಸೆಟ್ಟೆಕಮು

ಬಿಸಿ ಬಸ್ ಅವರದು ಜುಬಿಲಿ ಅಂಕಲ್ ಜಾನ್ಸನ್ ಗಣ್ಣ ರಾಯಲ್ ಪಾರ್ಟಿ ಅಪಡ ತನ್ನ ಇವಡಿ ಸೋಮಿಯ ಗನ್ನಡ ನಿಯಮ ಚಾನ್ಸ್ ಕಾತ ಹರಿನ್ನಡ ಬೆರಹಿಂದ ಮೇ ಅಬಿ ಡಬಲ ಮಾವೆಮ ಮಿತರಂಟ ಆಶಿ ಒಕ್ಕುಮ ಅದಿಹಿಂದ ಹಲೋ ವೆಲ್ಕಮ್ ಕಿಯಗಿಯ ಜಾನ್ಸನ್ ದಿನವಾ ಅತಟ ಅತ ಕೆಸ್ನಾ ಗನಾಬು ತೇಗಿ ಪಾರ್ಸಲ್ ಒಳಡಾಯಿ ವೈಫ್ ಇದ ಪೂತುಮೆ ಪುದುಮೈ ದೆಕ್ಕ ಮಾಸಾಯ್ ಪಾರ್ಟಿಯ ಗ್ರ್ಯಾಂಡ್ ಲೆವೆಲ್ ಲೋಕ ಓಡಿ ಫರವಾ ಲೋಕವ ಎಗಿಲ್ಲ ನೇ ಕಿಸಿ ಅಬಲ್ ಬಬಲ್

0: ಸಿತಾರಂರೆ ಹತಟ ನೊಸ್ಟಲ್ಜಿಯಾನು ರೋಮಾಂಟಿಕ ಮತಕ ಸ್ಮರಣೆಯ
1: වේලාව ඔබ වෙත ගෙන එන්නේ.
2: Hey yo, yamena hamatana anytime fit when a flavor delakiri padama. Well I ne gana danuwa. Wasakala kiri fun ekak piri elakiri kiri.
3: සුබ සන්ධ්‍යාවක්. හවස 4:00

ದುರಮ ದುರಹಿಂದ ಹದೀನ್ ಪೆಮ್ಕಲ ಗೊದಾಗ್ತಾನ್ವಲ ಪ್ರೇಮೆ ಬರಾಯ ಹಿತವತ ಮಮ ಮಾನವ ಜಿನಿಲ್ಮಿನಿ ಮಟ್ಟ ಮಮ ಹಿತಪುಕೆನ ಮಮ ಹೊಯಪುಕೆನ ಲಭುನ ಕಿಲೋಮೀಟರ್ ದೆಸಿಯಾಗ ದುರಮಾವ ಹೊಯಂಗಾವ ಮಮೇ ಆದರೇಟ ಮಹಾ ಗೊಡಕ ಆದರೆ ತರಂಗ ಮಂಗ ಆದರೆ ಗೆನ ದಾನ್ ನೆಚ್ಚರಾಯಿ